0: ಕೇಳ್ತಾ ರೇಡಿಯೋ ಮನ್ ಭವನ್ 90.8 FM ಆರ್ಜೆ ಶುಭಾಂಗಿ ಸೊಬತ್ ಆಲ್ವೇಸ್ ಹಾರ್ಟ್ ಟಚಿಂಗ್.
1: जाने वो कैसे